0: ಹಾಗಾಗಿ ಈ ಪಾವತಿ ಲಂಬಣೆಯ ವ್ಯವಹಾರ ಒಬ್ಬರಿಗೆ ನಾನು ಕಾಣಬಹುದು ಅರ್ಥದ ವ್ಯವಹಾರ ಕಾಣಿಸಲಿಲ್ಲ ಪ್ರಸ್ತುತ ಕೊಟ್ಟಿದ ಸಭೆ
1: ಇದು ಕಂತ ಉಳಿಯ ಸರ್ಕಾರಿ ಕೊಚಿ ಒಂದು ತಂಡ ಹೊಟ್ಟಿಗೆ ಸೂಜಿ ಉತ್ತಮ ಉಳಿಯಲಿದ್ದಾರೆ
2: ಸರ್ಕಾರಿ ಸಂಸ್ಥಾ ಉತ್ತರ ಪಾದ ಜಾಣಕಾರಿ ಕರಾಯಿತು.